ಮಾಮ ಹೆಲಸ ಇಷ್ಕ ಹಸ ಏಟಂ ವಾಮ ಹೆ ಗಂಗು ತಾರುಣ್ಯ ತುಲಭೆ ಭಾಮ ಹೆಲಸ ಇಷ್ಕ ಹಸ ಏಟಂ